ಅಕ್ಯೂರೆನ್ಸಿ, ಪ್ರಿಡಿಕ್ಸಿ, ಪ್ರಿಡಿಕ್ಟಬಿಲಿಟಿ, ರಿಲಾಯಬಿಲಿಟಿ, ರಿಪ್ರೊಡಕ್ಸಿಬಿಲಿಟಿ, ಯೆ ಸಬ್ ಅಕ್ಯೂರೆಸಿ ಕರ್ನಿ A1C ಮೇ ಜರುರಿ ಹೇ. ತೊ ಡಯಾಗ್ನೋಸಿಸ್ ಹೋ, ಪ್ರೋಗ್ನೋಸಿಸ್ ಹೋ, ಯಾ ಉಸ್ಕಿ ಡೇ ಟು ಡೇ ಬಿಹೇವಿಯರ್ ಮೇ ಡಯಾಬಿಟೀಸ್ ಕಾ ಕಿತ್ನಾ ಪ್ರತಿಶತ ಮೇ ಕಂಟ್ರೋಲ್ ಹೋ, ಯೆ ಸಬ್ಕಿ ಆವರೇಜ್ ಹಮಕೊ ಗ್ಲೈಕೋಸಿಲೇಟ್ ಹಿಮೋಗ್ಲೋಬಿನ್ ಸೇ ಪತಾ ಚಲ್ತಾ ಹೈ. ಔರ್ ಯೆ ಕಾಂಪ್ಲಿಮೆಂಟರಿ ಟೆಸ್ಟ್ ಹೈ, ಸೆಲ್ಫ್ ಮಾನಿಟರಿಂಗ್ ಆಫ್ ಬ್ಲಡ್ ಗ್ಲೂಕೋಸ್ ಯಾ ಕಂಟಿನ್ಯೂಸ್ ಬ್ಲಡ್ ಗ್ಲೂಕೋಸ್ ಮಾನಿಟರಿಂಗ್ ಕೆ ಸಾಥ್. ತೊ ಹರ್ ಡಯಾಬಿಟಿಕ್ ಟೈಪ್ 1 ಹೋ, ಟೈಪ್ 2 ಹೋ, ಜಸ್ಟೇಷನಲ್ ಡಯಾಬಿಟಿಕ್ ಹೋ, ಯಾ ಸೆಕೆಂಡರಿ ಡಯಾಬಿಟಿಕ್ ಹೋ, ಉಸ್ಕೋ A1C ಯಾನಿ ಗ್ಲೈಕೋಸಿಲೇಟ್ ಹಿಮೋಗ್ಲೋಬಿನ್ ಆರ್ ಗ್ಲೂಕೋಸ್ ಮಾನಿಟರಿಂಗ್ ಕರ್ನಾ ಬಹುತ್ ಅನಿವಾರ್ಯ ಹೈ. ಥ್ಯಾಂಕ್ ಯು.